ಸತ್ನಾಮ ಶ್ರೀ ವಾಹೆ ಗುರು ಸಾಹಿಬ ಜೀ ಸಲೋಕ ಮಹಲ್ಲಾ ಪಂಜವಾ ಪೀಡಹ ಮೋಕಲಾಯಿ ಕೀತಿಯನ ಸಬ ರಖ ಕುಟುಂಬ ನಾಲ ಕಾರ್ಜ ಆಪ ಸವಾರಯನ ಸೋ ಪ್ರಭ ಸದಾ ಸಭಾಲ ಪೀಡಹ ಮೋಕಲಾಯಿ ಕೀರ್ತಿಯನ ಸಬ ರಖೆ ಕುಟುಂಬ ನಾಲ ಕಾರ್ಜ ಆಪ ಸವಾರಯನ ಸೋ ಪ್ರಭ ಸದಾ ಸಭಾಲ ಪ್ರಭ ಮಾತ ಪಿತಾ ಕಂಠ ಲಾಯೆದಾ ಲೋಹಡೆ ಬಾಲಕ ಪಾ